ಗುರು ಉತ್ತಮ ಬುದ್ಧು ಗುಣ ಪಿಹಿಟವೇವಾ ಕರನ್ನಟ ಯಾನ ಸಿಯಲು ಕಟಯುತು ಸಿತನ ಪಾರಿದಿಮ ಸಪಲವೇವಾ

0: ದೊರಗುಲು ವಿವರಕರನ ಆಧ್ಯಾತ್ಮಿಕ ಹಂಡ ಸುದಿಲ ಗುವನ್ ವಿದುಲಿಯ
1: ನರಸಿಂಹ ಗಾಥಾ.

ಭಾರತೀಯ ಸಂಸ್ಕೃತಿಯ ಕೇಳ ಕಿಯಾನೆ ಶ್ರೀಲಾಂಕಿಕ ಅಪಟ ನುಪ್ಪುರುದು ದಯಾಕ್ ನೆನೆ ಏ ಬಹುಮ ಹುರು ಪುರುದು ದಯಾಕ್ ಏ ಅತ್ತರಿನ್ ಭಾರತೀಯ ಸಂಗೀತಯ ಕೇಳ ಕಿಯಾನೆ ಅಪೆ ಸವನ್ಪತ್ ಅತ್ತರಟ ಬಹೋ ಸಮೀಪ ದಯಾಕ್ මේ අවස්ථාවේදී අපි ඔබට සමීප කරන්නට තෝරගත්ත අපූරු හින්දි ගීතයක් එය ඔබේ සවනට වින්දනයක් එක